0: ಫೋನ್ ಪಾಯಿಂಟ್ ಸಂಘ ಸದೈ ರಿವಾರ್ಡೆಡ್.
1: ಪ್ಲೀಸ್ ಸ್ಟೋರ್ ಸ್ಯಾಂಡಿಂಗ್ ಫಾರ್ ಮೋರ್.